ನೋಡಲಿಕ್ಕೆ ಧುನ ಸುಣ್ಣ ಬಾಜದ ಮೃದಂಗ ಧುನ ನೀರಕ್ಕ ಕರಕ ಅಲ ಬೇಲಿ ನಾರಕರ ಕೇ ಸಿಂಗಾರ ನಾಚೆ ತಾತೈ ತಾತೈ

0: ಚತುರ ಏಕ ಪೇರ ಯಾ ಘೋಡಾ ಬೋಲ ಯಾ ಚತುರ ಬೋಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಭುತತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರ